ಕೇಹಂ ನ ಸೋಕಂ ನ ಸಾಕಂ ಪರೇಯಂ ಪವಿತ್ರಂ ಪುನೀತಂಗ ತಾಕಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರೇ ನಮೋ ಏಕತಂತ್ರೇ ನಮೋ ಏಕತಂತ್ರೇ ನ ಧರ್ಮಂ ನ ಪರಮಂ ನ ಸರ್ಮಂ ನ ಸಾಕೇ ನ ಪರಮಂ ನ ಚರ್ಮಂ ನ ಕರ್ಮಂ ನ ಬಾಕೇ ನ ಸತ್ರಂ ನ ಮಿತ್ರಂ ನ ಪುತ್ರಂ ಸರು